ನೋಡಿ ಮುಂದು, ನಿಂಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಂಬೆತ್ತನೆ ಬಾಗಿ ನೋಡಿ ಮುಂದು.